ಶೇಷ ಕರ್ಕಾ ಶುಭ ವಚನಿ ಪ್ರಮದಾಂಚ ರತಿ ನಯನೀಶ ಕರ್ತ್ಯಾ ಶುಭ ವಚನಿ ಪ್ರಮದಾಂಚ ರತಿ ನಯನಿ ಸಜ್ಜನ ಮನ ವೃಂದಾವನಿ ಕಿತಿ